ñoo bañu sante yàlla julli ci sayyiduna muhammad sallallahu alayhi wa sallam julli ci ay ñooñu ak sahaba dellu si ci katul yàlla ak mbaaxam.